ಭಾವ್ಯಾಂ ದಧಾನಂ ಪದಾಂ ಭೋಜನಂ ರಾಯ ಕಾಮಂ ದಧಾನಂ ಬಲಿವರ್ಧಯಾನಂ ಸುರಾಣಾಂ.